ಮಾರಿ ಸದ್ಗುರು ಸೇವೆ ಸೋ ಸುಖಪಾಯ ಜಿನ ಹೊಮ್ಮೆ ವಿಚ್ಚೋ ಮಾರಿ ನಾನಕ ಪಡಣಾ ಗುಣನಾ ಏಕ ನಾವೋ ಹೈ